ಆಕಾಶವಾಣಿ ಕೋಲ್ಕತಾ ಪೂಣ್ಸಾಯ್ ಮೊಡೆಗೆಲ್ ತುರುಯ್ ಗ್ಯಾಟುಡ್ ತುರುಯ್ ಮಿಟರಿಯಾ ಗೀತಾಂಜಲಿ ಉಚ್ಚನ್ ತಾಲ್ಮಾಖೊನ್ ಎತಹಬೋಕನ ಸಾಂತಡಿ ಆಖಡಾ ᱛᱮᱦᱮᱧᱟᱜ ᱥᱟᱱᱛᱟᱲᱤ ᱟᱠᱷᱲᱟ ᱫᱚ ᱮᱛᱚᱦᱚᱵ ᱦᱩᱭᱩᱜ ᱠᱟᱱᱟ ᱫᱷᱚᱨᱚᱢ ᱫᱟᱥ ᱥᱚᱨᱮᱱ ᱟᱨ ᱥᱟᱱᱛᱟᱲ ᱠᱚᱣᱟᱜ ᱥᱟᱯᱲᱟᱣ ᱛᱮᱱᱟᱜ ᱫᱚᱝ ᱥᱮᱨᱮᱧ ᱟᱛᱮᱫ ᱥᱮᱨᱮᱧ ᱨᱮᱫᱚ ᱢᱮᱱᱟᱜ ᱠᱤᱱᱟ ᱯᱩᱨᱚᱵᱤ ᱢᱩᱨᱢᱩ ᱟᱨ ᱥᱚᱨᱚᱥᱚᱛᱤ ᱥᱚᱨᱮᱱ

ನಿನ್ನಿ ಪಸಸ ಪರೇದೆ ಮಮ ರೇ ಪಮ ಪರೇ ನಿನ್ನಿ ಪಮ ಪನಿ ಸ ಸ ಸ ಸ ಸ ರೇದೆ ಸ ರೇದೆ ಸ ನಿನ್ನಿ ಸ ರೇದೆ ಸ ನಿನ್ನಿ ಸ ಪನಿನ್ನಿ ಪಸಸ ಪರೇದೆ ಸ ಮಮ ರೇ ಸಾರ್ದೆ ನಿ ಸ ನಿನ್ನಿ ಪಮ ಪಗ.